ye na wo se nsuo bi to sa ye die nsuo bi to na e to gu niam ne so afa wo be di gwa me ye di gwa wo yesu demo wo be to wa me yato wo yesu demo wo be pam am yato adwuma bia wo ye bia ye de ba wa di nyam kupo nim and now we are praying it doesn't matter say fra no pa ye nto wo niam ewiemu nya wade nyam kupo sachana ewiemu nya wade nyam kupo sachana o sachia wiem adiamaa o sachia wiem adiamaa ejidi ni nkasa sidi ye asu ye asimi ye asiye ye wo